ಅದು ಉಪಾಂತ್ಯನೇ ಆಗ್ತೀನಿ. ಮಾರವಿಲ ಇನ್ನ ಸಚೆಲ್ ಡ್ಯಾನಿಯಲೋ ಪುತಾಗೆ ಉಪಾಂತಿನಿ ಆದತ್ ಏನೋ ಕೇಳ ನಾ ತಂಡಿಯ ಪಿಲಾ ಕಟ ಮುಳ್ಳ ಇದ್ದಂಗ್ ವಿಜಯ್ ಸಿಂಗ್ ಪೌಲೆ ಸಿ ಎಲ್ ಮದೇನಾ ಮಾಡ ಮೆಸೇಜ್ ಹಾಕ್ದಾಲ ಕೇಳತೀನಿ. ಅವೇ ಸಚಲ್ ಡೆನಿಯಲೋ ಮಲ್ಲಿದ ಪುತಾದ ದನ್ನಿನೇ ಸುಬ್ಬ ಉಪಾಂತಿನಿ ಹಾಕುವಿನ್ನಕಿಲ್ಲ ಅಭಿನೇತ್ ಎಫ್ ಎಂ ಟೀಮಿಗೆ ಹೆಮೋಮತ್ ವಾಡ ಪ್ರಾರ್ಥನಾ ಕರ್ನು. ಇದಂಗ್ ಉಪಾಂತಿನಿ ದವಸಕ ಅಪಿಟ ಪ್ರಾರ್ಥನಾ ಕರನ್ನತೀನಿ ಉತ್ತಮ ಪ್ರಾರ್ಥನಾ ತಮೈತಿ ನಿರೋಗಿ ಕಮ ಇಟ ಬಸ್ ದೀರ್ಘಾಯುಷ ಕೀನತೀನಿ. ಅಬೈತಿ ಮೇ ದವಸಲ ಅಪಿ ಖನಬುಣ ದೇವಲ್ ಲೆಕ್ಕ ನಿರೋಗಿ ಕಮ ದೀರ್ಘಾಯುಷ ಕೀನ ದೇವಲ್ ಭವ ಅಭಿಯೋಗೇಟ ಲಕ್ಪಿಲಾತೀನಿ. ಸಾಮಾನ್ಯಂ ಔರ್ದು ಪನಹ ಖೆಟ ಗಿಯಾಟ ಬಸ್ಸಿ ಹೆದೆನ್ನೋಣಿ ಅಸನೀಪ ಲೆಡ ರೋಗ ಅವ್ರದ್ದು ವಿಸಕ್ತಿ ಹಾಕ್ಯಾನ ಕೂಡ ಹೆದಿನ ತತ್ವೇಟ ಪತ್ವಿಲಾ. ಈ ಆತರ ತಮಾಯಿ ಸೆವಣಗಲ ಕಿರಿ ಇಬ್ಬಣ್ಣಾರ ಬೋಗಹಂದಿಯ ತೀನ ಆಜುಮಾ ಆಯುರ್ವೇದ ವಿಧಮೆದುರೈನ ಕಮಲ್ ಬಂದುಲ ವೀರಪಿರು ವಿಧಮಹತ್ಯವ ಪಿಟ ಮತಾಕ್ವಿನ್ ಮುಖದ ಒಯ ಲಿಡ ಕೀಲ ಅಪಿಟೇ ಕಿವ್ವ ಗಮಂ ಮತಕ್ಕುಣು ಗಮಂ ಎಕ ಪಾರ ಡೆಸ್ಸುಡೇನ ಲಿಡದಿ ಕ್ಯಾನ್ಸರ್ಸ್ ವೆಣ್ಣ ಬೋಲುವಂಗ್ ಈಟ ಬಸ್ಸೆ ಡಯಾಬಿಟಿಕ್ ವೆಣ್ಣ ಬೋಲುವ ಈಟ ಬಸ್ಸೆ ಕಿಡ್ನಿ ವಲ ಮನೋಹಾರಿ ಪ್ರಶ್ನೆ ಬಕುಗಡು ವಲ ಪ್ರಶ್ನೆ ವೆಣ್ಣ ಬೋಲುವ ಗ್ಯಾಸ್ಟ್ರೈಟಿಸ್ ಉನಾದ ಪೊಡಿ ಲೆದಕ್ಕೀಲ ಹಿತಾಗಿನ ಹಿಡಿಯಾಟ ಟಿಕಾಗ್ ದರುನಾಟ ಬಸ್ಸಿ ಸಹಿತ ಅಮಾರು ಇನಿ ಏ ಲೆಡ ರೋಗ ಓಣಿಮ ಲಿಡ ಕಟ ಸುವಕರನ್ನ ಬೆಹಕೀಲ ಒಯ ಹಿತನ ಓಣಿಮ ಲಿಡ ಕಟ ನಿಟ್ಟಾವಟಮ ಸುವೇನ ಪ್ರತಿಕಾರ ಕಮಲ್ ಬಂದುಲ ವೀರಪ್ಪಿರ ವೆದ ಮಹತ್ಯ ಗಾವತಿಯನು ಯನ್ನ ಕಲಿಂಗ್ ಕೋಲ್ ಲೆಕಾಗ್ ದೆನ್ನ ಕೀಲ ಕಿಯನ್ನಿ ತತ್ರ ಈ ತರಮಟಮ ಸೆನಗಿನ ಸಂದುದ ಅಂಗಹರುವಾದ ಪೋಯದವ ಸರುಣಮ ಇತಿರಿ ಹೆಮದವಸಕ್ಮ ಯಾವೆನು ಎನ್ ವಿವೃತಾಯಿ ಬಿಂದು ಐ ಹತ್ಸಿಯ ಹೆತ್ತೆ ಹತೈ ತುನ್ಸಿಯೈ ನಮಸಿಯ ಹತಲಿಹಟ ಹರಿ ಬಿಂದುವೈ ಹತ್ಸಿಯ ಹೆತ್ತೆ ತುನೈ ದೆಸಿಯ ಹೆತ್ತೆ ತುನೈ ಪಂಸಿಯ ಹತಲಿಹಟ ಹರಿ ಕಥಾಗರ್ಲ ವಾಟ ವೆಡಿ ವಿಸ್ತರ ದನಗನ್ನ ವಗೇಮ ವಿಲಾವಕ್ ವೇನ್ ಕರಗನ್ನ ಪುಲುವ ಒಯ ಅಸನೀಪ ತತ್ವಯನ್ ವಲಟ ತವತ್ ಲೊಕುಮ ಹೇತುವಕ್ ವಿಲಾ ತಿಯನ್ನಿ ಮೇ ಹಾನಿಕರ ಮದ್ರವ್ಯ ಕೇನ ದೇವ ನಿಗಮಡ ಕಲ್ಪನಾ ಕರ್ಲ ಬಲನ್ನಕೋ ವಾಗೆ ಗಮಿ ಇಮ ನೆತ್ತಂಗ ಒಯ ಅಂದುರನ ಕೀ ದಿನೇಕ್ ಮೇ ಮದ್ರವ್ಯ ವಲಟ ಗೊದುರುವೀಮತ್ ಎಕ್ಕೆ ಎಗುಲ್ಲಂಗೆ ಅನಾಗತೆಯ ಅಂದುರು ಕರಗಿನ ತಿಯನವಾದ ಕೇಲ ಸಮಹಾರ ವೇಲಾಟ ಬಹುಮ ಸತುಟಿಂಗ್ ವಿನೋದೆಂಗ್ ಇನ್ನ ತೀನ ಜೀವಿತೇ ಗತಕರನ್ನ ಹಿರಗೆದರ ಕವೆನ್ನ ಪುಲು ಎಮಣ ಎತ್ತಂಗ್ ಅಸನೀಪ ವೇಲ ಎಂದೇಂ ಬೆಹಗನ್ನ ಬೆರುವ ಇನ್ನೋ ವೆನ್ನ ಪುಲು ನಿಕಂಗ್ ವಿಧಿನ್ನ ಜಿತ್ತಿನ ಜೀವಿತೇ ವಿಂದವಾನ್ನೆ ನೆತುವ ಮೇ ಹಾನಿಕರ ಮದ್ರವ್ಯವಲಿನ್ ಬೆಲಕನೇಕ ವೆಣುವೆನ್ ತಮೈ ರಟಮ ಎಕ್ಟಗಟ ಜಾತಿಕ ಮೆಹೆಯುಮ ಹಾನಿಕರ ಮದ್ರವ್ಯ ವೆಲಕ್ವೀಮೇ ಜಾತಿಕ ವೆಡಸಟಹನ ಕ್ರಿಯಾತ್ಮಕ ಕರ್ಲತಿ ಮದ್ರವ್ಯವಲ ನಮ್ಮಂಗ್ ಕಿಯನ್ನ ಗಮತಿ ನೇ ಈ ತರಬಟಮ ಮದ್ರವ್ಯ ಜಾತಿ ತಿಯನವನ್ ನಿಕಂಗ್ ಹೂವ ಕೀಲ ಬೊಣ್ಣೆತಿಕಿನ ಕೋಕ ಬೊಣ್ಣ ಪುರುದುನೊತ್ತ ಹೇಮ ಸಹೇನ ಪ್ರಶ್ನೆಯಾಕ್ ವೆನ್ ನಿಕಂಗ್ ಇತರ ಬಲನ್ನಕೋ ಅಪಿ ಒಯ ವಿಡಿಯೋ ವಲ ವೆನ್ನ ಬೊಲುವಂಗ್ ಏಕೇಕ ದೈವಲ್ಲುಲ ದಕಿನೋ ಇದ ಬಸ್ಸೆ ಅಪೇ ಪುಂಚಿ ನಂಗಿಲ ಮಲ್ಲಿಲ ಒಯ ದೇವಲ್ ಅತ್ತದಾ ಬಲನ್ನತ್ತೆ ಬೊಡ್ಡ ಪಾವಿಚ್ಚಿ ಗಲ್ಲ ದನ್ನೆಮ ನೆತು ಏಗೊಳ್ಳು ಈ ದೇವಲ್ ಒಲಟ ಎಬ್ಬಹಿವನು ಏಕೆ ಹಿಂದ ತಮೈ ಕಿಯನ್ನಿ ವಾಗೆ ಯಾಳುವೆ ಕುಟವಾತ್ ಮೇ ದೇವಲ್ ಒಲಟ ಎಬ್ಬಹಿವೆನ್ನ ಇದ್ದ ಕಡ್ಡ ದೆನ್ನ ಸತುಟು ಎನ್ನ ವಿನೋದವೆ ನೋಡಿ ತರಂ ಕ್ರಮ ಅಪಿಟ ತಿಯನವನ್ ಹೊಂದ ಯಾಳು ಆಶ್ರಯ ಕರನ್ನ ಬೊಲುವಂ ಅಪಿಟ ಸ್ಪೋರ್ಟ್ಸ್ ಮೊಣಹಾರಿ ಕರನ್ನ ಬೊಲುವಂ ಮ್ಯೂಸಿಕ್ ಅಪಿಟ ಎಂಟರ್ಟೈನ್ಮೆಂಟ್ ಒಲಟ ಪಾವಿಚ್ಚಿ ಕರನ್ನ ಬೊಲುವಂ ಸಮಾಜೇ ಮುಖಕ್ಕಾರಿ ಕ್ರಿಯಾಕಾರಿ ವೆಡಕಟ ಎಕತು ವೆನ್ನ ಬೊಲುವಂ ಯೌವನ ಸಮಾಜ ವೆನ್ನ ಬೊಲುವಂ ತರುಣ ಸಮಾಜ ವೆನ್ನ ಬೊಲುವಂ ಕ್ರೀಡಾ ಸಮಾಜ ವೆನ್ನ ಬೊಲುವಂ ಕಿಯನ್ನ ತಿಯನವನ್ ಹವಸರ ಕಟ್ಟಿಯತ್ತಕ ಎಕತು ವಿಲಾ ಮೊಣಹಾರಿ ಬೀಲಾ ನಿಕನ್ ನೆತಿ ನಾಸ್ತಿ ವೆನ್ನವಟ ವಡ ನಿಕನ್ ಗಮೇ ದಿನ ಗ್ರೌಂಡ್ ಎಕಟ ಗಿಲ್ಲ ಗಮೇನ ಕೊಲ್ಲೋ ಕೊಲ್ಲೋ ಕೊಲ್ಲೋ ಸೆಟ್ ಎಕತ್ತಕ ಬಡಿ ಮ್ಯಾಚ್ ಎಕ ಗಹಣ ಗೇಮ ತಿಯನನ ವೆನ್ನ ಆತಲ್ಲ ಎಕ ಏಕ ಹಿಂದ ಏಕನತ್ ಮತಕ್ ಕರನ ಗಮನ್ ತಮೈ ಮೇ ವೆತ್ತರ ವಾಟ್ಸ್ಆಪ್ ಕರ್ಲ ತಿನ ಕಟ್ಟಿ ಎಕತು ಕರಗನ್ನ ಹದನ್ ಜನಿಯಾಯೇ ಅಪೇ ಅಮ್ಮ ಒಯಾವ ಹೆಮ್ಮ ದಾಮ ಹಣವ ಯಾಗೆ ನಮ ಸೀಲವತಿ ಯಾಗ್ನೆ ಹ್ಯಾಲಿಯ ಗೊಡ ಎಕತು ಕರಗನ್ನ ಕೇಳ ಸುಜೀವ ತಮೈ ಮಟ ಮೆಸೇಜ್ ಎಕ ದಾಲತಿ ಮಂಗೊಡ ಕಾದರೆ ಎಕತು ಕರಗನ್ನ ಅಪೇ ಸುಜೀವಗೆ ಅಮ್ಮ ಸೀಲವತಿ ಅಮ್ಮವ ಇಟ ಬಸೇ ವ್ಯಾಲಿ ಮಡ ಐ ಕೆ ರಸ ಫುಡ್ ಪ್ರಾಡಕ್ಟ್ಸ್ ಗೆ ಯಾಲು ಕೋಮ ಅಭಿವಾಹಗನ ಇನ್ನುವ ಕೇಳ ಮೆಸೇಜ್ ಹಾಕ್ ದಾಲತಿ ಏನೋ ಅಪಿಟ ಲಸ್ಸನ ಸಿಂಧುವಾಗ ದೆನ್ನ ಕೇಳ ಪೇರಾದಿನಿಯ ವಿಶ್ವವಿದ್ಯಾಲಯ ಇಂದ ಅಭಿವಾಹಗನ ಇನ್ನು ಅಪೇ ಹಂಸಿದುವ ಹಸಿನಿದುವ ಸಚಿನಿದುವ ಇನ್ನುವ ಕೇಳ ಮೆಸೇಜ್ ಹಾಕ್ ದಾಲತಿ ಏನೋ ಉಡಪುಸಲ್ಲೇವೇ ಇದಂಗ್ ಸಮಂತ ಕುಮಾರ್ ಎಸ್ ಕೆ ಕನ್ಸ್ಟ್ರಕ್ಷನ್ ಗೆ ಇಂದ ಅಭಿವಾಹಗ ನಿನ್ನುವ ಕೇನೋ ವೈಫ್ ಹೀರತ್ವ ತೆಗೆದು ಕರಗನ್ನ ಕೇನೋ ಇಡ ಬಸ್ಸೇ ಕಲುತರ ಅನ್ನ ಹದ ಕಲುತರ ಇಂದ ಅಪೇ ರಮಣಿ ಸುಮೇದ ಅಕ್ಕ ಮೆಸೇಜ್ ಹಾಕ್ ದಾಲತಿ ಏನೋ ದೇವುಳಿ ಶಶಿ ತುಸಿತ್ ಕಲ್ಹಾರಿಯಕ್ ಎವಿನ್ ವೈಕದು ಕರಗನ್ನ ಕೇಳ ಇವಾಗೇಮ ತಮೈ ಕೆನಡಾವಿನ ಚನ್ನ ಎಂಜಿ ಮಿಶೆಲ್ ಏಂಜಲ್ ಏಡ್ರಿಯನ್ ಎಕ್ಕ ಪೊಂಚಿ ಸೋಫಿಯಾ ತೆಗೆದು ಕರಗನ್ನೋ ಜನಿಯೋ ಹಾಯ್ ಸುಧು ಮಹತ್ತಯೋ ಗುಡ್ ಆಫ್ಟರ್ನೂನ್ ಪ್ಯಾಟಿಯೋ ಬಲನ್ನ ಮಟದ ಗಾಲದಿನ ಬಟರ್ ಗುಡ್ ಅಪಿವ ಕಿಯನ್ನ ಬೋಕುಂದರ ನಿವಂತಿಡಿಯ ದೇವಿನ್ಯ ಫ್ಯಾಷನ್ ಗೆ ಸೆಟ್ ಎಕ ತಮೈ ಮೆಸೇಜ್ ಕದಾನ್ ಅಪಿ ದೀಪ್ತಿ ಅಕ್ಕ ಮೆಸೇಜ್ ಕರನ್ ಇನೋಶ್ ಸರ್ ಇನ್ನವ ಅನುಷಾ ಮಾನಿಲ್ ಅಕ್ಕ ಚಂದ್ರಿಕಾ ಅಕ್ಕ ರೂಸಾ ಅಕ್ಕ ಮೇ ಕಟ್ಟಿಯ ಮೇಕದು ಕರಗನ್ನ ಕೇನೋ ಮಂಗಲಿ ಫ್ಯಾಷನ್ ಗಾರ್ಮೆಂಟ್ ಗೆ ಯಾಲು ಕಟ್ಟಿಯ ಮತ್ತೆ ಕದು ಕರಗನ್ನ ಕೇನೋ ಅಹಲಿಗೂಡ ಚಮಿಂದ ಮೋಟರ್ಸ್ ಗೆ ಯಾಲು ಕಟ್ಟಿಯ
අද නම් ටික නම් ඔක්කොම කියා ගන්න වෙලා මදි. මං හැබැයි හැමෝම එකතු කරගන්නම්. බොස් ඉන්නවා චමින්ද, සනත්, රසින්දු ඇතුළු කට්ටිය එකතු කරගන්න. අනේ ජනී, මාවත් එකතු කරගන්න. සින්දුවකට මමත් ඔයාව අහගෙන ඉන්නේ. එහෙම කියලා මැසේජ් එකක් දාලා තියෙන්නේ කවුද දන්නවද? අර කවදාවත් මට නම කියන්නේ නැති කෙනා. නම නැති. සඳුන් යෝජන මල්ලි මාව නැල්ල ඉඳන් අපි වහගෙන ඉන්නවා. කෝල් කරපු කට්ටිය අතර ඉන්නවා කෑගල්ලේ මලවිට බෝමලුව කඩේ ඉන්න අපේ සීතා අධිකාරී අක්කා. දවස් ගාණක් තිස්සේ අහගෙන ඉඳලා කෝල් කරන්න ට්‍රයි කරාලු. අද තමයි චාන්ස් එකක් හම්බ වෙලා තියෙන්නේ. කසුන් පුතා, රශ්මි දුව, හස්බන්ඩ් ගාමිණී, ඒ වගේම තමයි ගෙදර වැඩ කරන කට්ටියක් ඉන්නවලු. ඒ කට්ටියවත් එකතු කරගන්න කිව්වා. කඩේට ඇවිල්ලා ඉන්න කට්ටිය එකතු කරගන්න කිව්වා. ගොඩක් ආදරෙන් හැමෝම එකතු කරගන්නවා.

ಇಮೆತ್ತಿಂಗ್ ಹಿನಾ ವಿನೇಗರ್. ಆದರಣೀಯ ತರಂಗ ತುಂಬೆನಿ ಎಕ್ಟ ಪೆಂಕರನ ಆಕೆಯನ್ನೆ ಲೋಕೇಟ ನರಕ ತಮಾಯಿ ಏತ್ ಮೆ ಹಿತ್ತಲ ತೀನ ದುಃಖ ವೇದನಾವ ಆದರೆ ಬೆದಾಗನ್ ತಮನ್ ಕೆಮತಿ ಕೆನೆಕ್ ನೊಲಬೆನ ತನ ಇವಸಲ ಇವಸಲ ಬ್ಯಾರಿಮ ತನ ತುನ್ವೆನಿಯಕುಗೆ ಆದರೆ ಹೊಯನಾಯ್ ಹರಿ ಸತ್ತಿಂಗ್ ಇನ್ನ ಸಂಹಾರಕ್ಕ ಯಾಲ ಗೋಮನಾಟ ಲಾಂಗ್ವೆಲ ಪಸ್ಸೆ ಪೆರೆ ವೆರದಿ ಕಿಯಲ ದಾಲಾನ ಇತಿನ್ ತುನ್ವೆನಿಯಕಟ ವಡಾ ತೇನ್ ತನಿಯಮ ಇನ್ನೆ ಕತ್ ಹೊಂದಾಯಿ ಕಿಯಲ ವೆಲಾವಕಟ ಹಿತನ ನಿರುನಾಮಿಕಾಯ್ ರಹಾಯಿ ಹಂಡ ಪಾಮನಾಕ್ ಸವನತ ವ್ಯಾಕೆನ ಮೆದಿಯಮ್ಮೆ ಆಮೆ ದಡಿ ಸೆನಿಸ್ ಕಲಂಕಾಯ್ ಅಪಮನಾಕ್ ದೇನುವನ್ ನಿಧಿಗತ್ ಹೆಮ್ಮೊಹತಕಮ ಮಗೇ ದಿನ ಅನ್ನ ಪಮನಕ್ ಅವಧಿ ವ್ಯಾತ್ತೆ ಮಂದೈ ಕಿಯನ್ನ ಮಠ ಹಿತಾಗನ್ನ ಬೇ ಹೆಮ ರಾಯಕ್ಮ ನುಬವ ಮತ ಕೇಟವಿತ್ ದೇನುವನ್ ಪಮನಕ್ ನುವ ಹದವತದ ನಿಹಂಡವ ಹಂಡಾ ವೆಲಪೆನ ಎಕ್ ರಾಯಕ್ ನುವ ಕಲ್ಪಯಕ್ ವ ನಿಧಿ ಮರ ಒಬ್ಬಗೆನ ಸಿಹಿಗನ್ನು ಅನ್ನಟ ತರಂ ಮಸಿತ ಒಬ್ಬ ತಾಮತ್ತ ಬೇವಿ ಐ ಮೇ ಅನುರಾಧಪುರೇನ್ ಪ್ರಿಯಾಂಕರ ಆದರೆ ನಿನ್ನ ದೆನ್ನಕ್ ಮದ್ದಿಟ ತುನ್ವೆನಿಯಕ್ ಎನ್ನ ಪುಲುವಂ ಆದರೆ ನಿಮ್ಮದಿ ಶಕ್ತಿಮತ್ ಬೆಮ್ಮತ್ ಬಿಂದಿನ ವಾಗೇಮ ಏ ಬೆಮ್ಮ ತವತ್ ಶಕ್ತಿಮತ್ ಕರನ್ನತ್ ಎಲ್ಲ ಉದವ ಕರನ ಯಾ ತುನ್ವೆನಿಯಕ್ ವೆಲ ಆವ ಕವದಾವತ್ ಅನ್ನಕ್ಕೆ ಅನ್ನ ಹಿತುನ್ನ ದವಸಿನ ದವಸ ಅಪೇ ಲೋಕೆಟ್ ಅಲು ಥೀನಗೆನಾವ ಏ ಮಗೆ ಪನ ಮಗೆ ರಾತ್ತರಂ ಪುತ ಮಂಗ ಆದರೆ ಏ ಆಟ ರಾಗಮೀನ್ ರಸಿ ಹೆಮಗೆ ಅನ್ನೆ ಆದರಣೀಯ ತರಂಗ ಅಪಿ ಅದರಿಟ ಆವ ತುನ್ವೆನಿಯಕ್ ನಿಸ ಮಗೆ ಹೀನ ತೆರುಣ ತರಮ ಮಾಡಪು ತರಮ ಏ ಅತೀತೇದಿ ಏ ತಾಪಸ್ ಹರಿ ಬೆಲುವ ಮೇ ವರ್ತಮಾನ ಇದ್ ಗಿವನು ಕಾಲಯ ಹೆಲುವ ಕದಲು ಅಪರಾಧಯಕ್ ಎ ಕರ್ಮನಕ್ ನತಿ ಏ ಚಂಚಲ ಹಿತಟ ಆದರೆ ಕಲೇಕ ಪಾವಕ್ ನಿರ್ನಾಮಿಕಾಯೇ ಅಕುರು ಕರನ್ನ ಪುಲುವಂ ಆದರೆ ಹಿತ ಹೊಯನ್ನ ಆದರೆ ಅದು ಗೊಡಾಗ್ ದುರಗಿಹಿನ್ ಒಯಾ ಆನ್ಲೈನ್ ಇನ್ನ ಕಟ ಹಿತರ ದನನ ಸತ್ತು ಟವಯ ದನ್ನಾನ ಸತ್ತುಟಿಂ ಪರಿಸಮೆಂಗಿನ್ ಆಗೇನ ಓನಟ ನಿಂಬ ಸದಾಕಾಲ್ಮ ಬಬಲನ್ನು ಓನೆ ಎಕ ಮೆಕ ಪಾರಕ್ ಒಯ ಅಸ್ತಿಕ ದಕ ಗನ್ನ ತಿಬುನ ನಂ ಕೇಲ ಹಿತನ ಆಗೆ ಅಸ್ತಿಕ ಪೇವೆನ್ನ ಕಾಲೆ ಎಚ್ಚರಾಯ್ ಓ ಒಯ ಸತ್ತುಟಿಂಗಿನ್ನ ಓನೆ ರತ್ನಪುರೇನ್ ಇರೇಶಾ.